ಆಕಾಶವಾಣಿ ವಿಜಯವಾಡ ಸ್ಟಿಲ್ ದ ವಾಯ್ಸ್ ಆಫ್ ದ ನೇಷನ್ 90 ಗ್ಲೋರಿಯಸ್ ಇಯರ್ಸ್ 1936 ಟು 2026 ಇಟ್ಸ್ ಎ ಸಿಕ್ಸರ್ ಆಕಾಶವಾಣಿ 90 ಇಯರ್ಸ್ ನಾಟ್ ಔಟ್ ನಾಟ್ ಔಟ್ ನಾಟ್ ಔಟ್ ಆಕಾಶವಾಣಿ ವಿಜಯವಾಡ ಕೃಷ್ಣಮ್ಮ ಸಾಕ್ಷಿಗ ಸ್ಟಿಲ್ ಬ್ಯಾಟಿಂಗ್ ಫಾರ್ ಯು ಫಾರ್ ಎವರ್.

ಬಡಿಬಡಿ ಕದಲೇನು ಶ್ರೀ ಮಹಾವಿಷ್ಣುವು, ಆಹಾ ಕದಲೇನು ಭಕ್ತ ಸಹಿಷ್ಣು. ಶ್ರೀಮದ್ ರಮಾರಮಣ ಗೋವಿಂದೋ, ಗಜೇಂದ್ರ ಮೋಕ್ಷ ಸನ್ನಿವೇಶಂಬು ಕೈಬಡಿ ಸ್ವಾಮಿವಾರು ಆ ವಿಧಂಬುಗ ಕದಲಗ